ಕಾಲಿನಂ ವಿಶೇಷ ಭೂಷಣೋಜ್ವಲ ಘೋಷಮಾನ ಕಿಂಕಿಣಿ ವಿಭೀಷಣಾದಿ ಭೂಷಣ ಸೂಷಣಾಕೃತಾಮೃತಿಂ ವಿಭೀಷಣಾರ್ಚಿತಂ ಪದಂ ಗೋಪಾಲ ಬಾಲ ಚಾರ ಚೋಲ ಬಾಲ ಕೃಷ್ಣ ಮಾಶ್ರಯ.

ಬಿಸ್ನೆಸ್ ನು ಪ್ರಮೋಟ್ ಕರಲೈ ದೇಸ್ ಪರ್ ದೇಸ್ ಪ್ರೈಮ್ ಟೈಮ್ ರೇಡಿಯೋ ಅಂಡ್ ಟಿವಿ ತೋಡೆ ಅಂಗಸಾಂಗ್ ಹೆಚ್ 24 ಗಂಟೆ ಸತೋ ದಿನ ಹುಣ ತಕ್ ದೇಸ್ ಪರ್ ದೇಸ್ ಪ್ರೈಮ್ ಟೈಮ್ ರೇಡಿಯೋ ಹಜ಼ಾರಾ ಹಿ ಬಿಸ್ನೆಸ್ ದಿ ಗ್ರ್ಯಾಂಡ್ ಓಪನಿಂಗ್ ಲೈವ್ ಆನ್ ಲೊಕೇಶನ್ ನಾಲ್ ಕರವಾ ಚುಕ್ಯಾ ತೇ ಕರವಾ ರಿಹಾ ಹೈ ಇಂಪೋಸಿಬಲ್ ಇಸ್ ਨਥਿੰਗ ਤੁਸੀਂ ਵੀ ਆਪਣੇ ਬਿਜ਼ਨਸ ਵਿੱਚ ਵਾਧਾ ਕਰਨ ਵਾਸਤੇ ਦੇਸ ਪ੍ਰਦੇਸ ਰੇਡੀਓ ਦਾ ਲਾਈਵ ਆਨ ਲੋਕੇਸ਼ਨ ਫ੍ਰਾਈਡੇ ਸੈਟਰਡੇ ਕਰਵਾਓ ਫਾਰ ਬੁਕਿੰਗ ਕਾਲ ਸਜਿੰਦਰ ਸਿੱਧੂ ਐਟ 416-725-2551